ಮಾಡಿಸುತ್ತೀರಿ? ಅಯ್ಯಾನ್, ನಗ್ ಸುಂಕೋದ್ ನಶ ಸಗಿನ್ ಬುವಾತ್ ನಾಮುನಿ ದೋರಿ ವಲ ನಿಯನಲು ಯಾಗನ್ ಅಂಗ್ ಪಗ್ಪಮೀಸಾಕು ಕಗ್ ಅಂಗ್ ಪಗ್ಪಬಿಂದಿಶ್ಯನ್ ಕು ಸಬಲಾಯ್ ಅಂಜಿ ಸಾರಿ ಆ ಪೆರೊ ಕುನ್ ಸದಿಯನ್ ಕಮನ್ ಸುಬೋಂಗ್ ಕುಂತಾನಿ ಮಲಿಪಾಯನ್ ಕನ ಕಗ್ ಮಲಿನು ನಕಪತಿ ಅಕು ಸಂಗ್ ಹಿಬಿ ಕತ್ತು ತಿರ ನಗಹಲಿನ್ ಸನ್ ಇಕುತ್ ಸಂಗ್ ಪಂಚೋನ್ ಸಿನೋ ಬಲೋಂಗ್ ಆರ ದಿರ ಒಸಿ ಸಾ ಅನ್ಕೋ.